ಯಾವ ಮಾತೃತೆ ಉತ್ತಾರತಾರೆ ಕವಿ ಕಲ್ ಠಕ್ಕುರ್ ಹರದಾಸ ತನೆ ಗುರು ರಾಮದಾಸ ಸಾರ ಅಪಾರ ಪರೇ ಸತ್ಗುರು ಮತ್ ಗೂಢ